ಶ್ರೀರಾಮ ಸಮರ್ಥ. ಪರಮೇಶ್ವರ ಪ್ರಾಪ್ತಿಯೇ ತಳಮಳ ಹವಿ. ಪರಮೇಶ್ವರ ಆಪಲ್ಯಾ ಖರೋಖರ ಹವಾ ಆಯ ಕಾ ಆಣಿ ತೋ ಕಶಾಸಾಠಿ? ಬಾಕಿ ಎವಡೆ ಕಷ್ಟ ಕರುನ್ ತುಮಿ ಇಥೆ ಯೇತಾ ತೆವಾ ಭಗವಂತ ತುಮ್ಹಾಲಾ ನಕೋ ಆಹೆ ಅಸೆ ಕಸೆ ಹೋಯಿಲ್? ತುಮ್ಹಾಲಾ ಖಾತ್ರಿನೆ ತೋ ಹವಾ ಆಹೆ, ಪಣ ಕಶಾಸಾಠಿ? ತರ ಆಪಲಾ ಪ್ರಪಂಚ ನೀಟ್ ಝಾಲಾವಾ ಮ್ಹಣೂನ್. ಅಸೆ ಜರಿ ಅಸಲೆ ತರಿ ತ್ಯಾತ್ ವೈಟ್ ನಾಹಿ, ತ್ಯಾತೂನಚ ಆಪಲ್ಯಾಲಾ ಪುಢ್ಲಾ ಮಾರ್ಗ ಸಾಪಡೇಲ್. ಪರಂತು ಕೇವಳ ಪರಮೇಶ್ವರಸಾಠಿಸ್ ಪರಮೇಶ್ವರ ಹವಾ ಅಸೆ ಜ್ಯಾಲಾ ವಾಟತ ಅಸೆಲ್ ತೋ ಖರೋಖರ ಭಾಗ್ಯವಾನ್ ಹೋಯ್. ಮೋಠಮೋಠ್ಯಾ ಸಾಧು ಸಂತಾನಾ ಖರೋಖರಸ್ ತಶೀ ನಡ ಭಾಸಲಿ, ತ್ಯಾನಿ ಮಗ ಪರಮೇಶ್ವರ ಆಪಲಾಸಾ ಕರುನ್ ಘೇತ್ಲಾ. ತುಕಾರಾಮ್ ರಾಮದಾಸ್ ಯಾನಾ ಏಕಾ ಪರಮೇಶ್ವರಾ ವಾಚುನ್ ದುಸರೆ ಕಾಹಿಹಿ ಹವೇಸೆ ವಾಟಲೆ ನಾಹಿ. ಭಗವಂತಾಚಿ ನಡ ಫಕ್ತ ಸಂತಾನಾಸ್ ನಿರ್ಮಾಣ ಹೋಊ ಶಕ್ತೆ. ರಾಮದಾಸಾನಾ ಪರಮೇಶ್ವರಾಚ್ಯಾ ಉಪದೇಶಾಚಿ ಫಾರ ಗರಜ ಭಾಸೂ ಲಾಗಲಿ. ತ್ಯಾನಿ ಆಪಲ್ಯಾಲಾ ಉಪದೇಶ ಕರಣ್ಯಾಸಾಠಿ ಮೋಠ್ಯಾ ಭಾವಾಲಾ ವಿನವಲೆ. ಪರಂತು ಭಾವು ಮ್ಹಣಾಲಾ, ಬಾಳ ಅಜುನ್ ತು ಲಹಾನ್ ಆಯಸ್. ರಾಮದಾಸಾಂಚಿ ತಳಮಳ ಶಮಲಿ ನಾಹಿ, ತ್ಯಾನಿ ಲಗ್ನಾಚ್ಯಾ ಆಧೀಸ್ ಪಳ ಕಾಡಲಾ. ದೇವಾಚ್ಯಾ ಧ್ಯಾಸಾತ್ 12 ವರ್ಷ ಘಾಲವಲ್ಯಾವರ್ ಪರಮೇಶ್ವರಾನೆ ತ್ಯಾನಾ ಉಪದೇಶ ದಿಲಾ, ತೆವ್ಹಾಸ್ ತ್ಯಾಂಚಿ ತಳಮಳ ಶಾಂತ ಝಾಲಿ. ಪರಮೇಶ್ವರಾಚಿ ಪ್ರಾಪ್ತಿ ಹಿ ವಯಾವರ್ ಶ್ರೀಮಂತಿವರ್ ಜಾತಿ ಧರ್ಮಾವರ್ ಅವಲಂಬೂನ್ ನಾಹಿ, ತಿ ಏಕಾ ತಳಮಳಿವರ್ ಅವಲಂಬೂನ್ ಅಸ್ತೆ. ಹಿ ತಳಮಳ ಅಸಣೆ ಅತ್ಯಂತ ಜರುರಿಚೆ ಆಹೆ. ತಿ ತಳಮಳ ಜರ್ ಕಶಾನೆ ಲಾಗತ್ ಅಸೇಲ್ ತರ್ ಕೇವಳ ಏಕಾ ಶರಣಾಗತಿನೆಸ್ ಹೋಯ್. ರಾಮದಾಸಾನಿ ರಾಮಾಚ್ಯಾ ಪಾಯಾವರ್ ಡೋಕೆ ಠೇವೂನ್ ಸಂಗಿತ್ಲೆ ಕಿ ರಾಮಾ, ತುಲಾ ಮಿ ದೇಹ ಅರ್ಪಣ ಕೇಲಾ ಆಹೆ, ಆತಾ ಯಾಚಿ ಮಲಾ ಗರಜ್ ನಾಹಿ, ತುಜ್ಯಾ ವಾಚುನ್ ಜಗಣೆ ಮಲಾ ಅಶಕ್ಯ. ಎವಡೆ ಪ್ರೇಮ, ಎವಡೆ ಆಪಲೆಪಣ, ಎವಡಿ ತಳಮಳ ಅಸಲ್ಯಾವರ್ ಪರಮೇಶ್ವರ್ ಕಿತಿ ವೇಳೆ ದೂರ ಉಭಾ ರಾಹಣಾರ್? ಪರಮೇಶ್ವರ್ ಅತ್ಯಂತ ಅಲ್ಪಸಂತುಷ್ಟ ಆಹೆ. ಆಪಣ ತ್ಯಾಚ್ಯಾಜವಳ ಏಕ ಪೌಲ್ ಪುಢೆ ಗೆಲೋ ತರ್ ತೋ 2 ಪೌಲ ಆಪಲ್ಯಾ ಜವಳ ಯೇಲ್. ಪರಂತು ಆಪಲ್ಯಾಲಾ ತ್ಯಾಚ್ಯಾಕಡೆ ಜಾಯಚಿ ತಳಮಳಚ್ ಲಾಗತ್ ನಾಹಿ. आपले विकार, आपला अहमपणा, आपली देहबुद्धी आपल्याला मागे खेचते. या सर्वांचे बंध तोडून जो भगवंताकडे जातो तो पुन्हा मागे फिरत नाही. परमेश्वर मातेसारखा अत्यंत प्रेमळ आहे. कोणत्या आईला आपले मूल जवळ घ्यावेसे वाटणार नाही, परंतु मध्येच हे विकार आड येतात. खरोखर भगवंताचे नाम हे मधला आडपडदा दूर सारते, आपली देहबुद्धीची आसक्ती दूर करते, परमेश्वराकडे जायची वाट मोकळी करते आणि सरळ आपल्या हाताला धरून थेट भगवंतापर्यंत नेऊन पोहोचवते. हे नाम तुम्ही आपल्या हृदयात सतत जागृत ठेवा. आजचे बोधवचन: आपण नामाची जागृती ठेवली तर विकारांना बाहेर पडता येणार नाही. जानकी जीवन स्मरण.